0: ಸುಮ್ಮನೆ ಸುಮ್ಮನೆ ತಯಾರನ ತಿರುಡಿಂಬಲಲ್ಲಿ ಆಗಿದೆ ಚಂದ.
1: ಈಗ ಹೋದ
0: ತಯಾರನ ಫೋಟೋ ಇದ್ದೈಸೆ
1: ಹೋರೈಸ ಯಾರ್ ಆಯ್ತು.